ಜನ್ನುತ್ತ ಕಿಟ್ಟತ್ತ ವಿಂಕಿಟ್ಟ ತೊಂತ ವಿಂಕಿಟ್ಟ ತೊಂತ ವಿಂಕಿಟ್ಟ ತೊಂತ ವಿಂಕಿಟ್ಟ ತೊಂತ.